0: ನೋನ್ರಾ ಬರ್ಬಾದೆ ಐನೋನ್ರಾ ನನ್ನ ಬೀಕುತ್ತವ
1: ಸುಮ್ಮನಿಕೆ ಆಯಾಜೆ
0: ಹೊಲ್ದಾರೌಲೆ ನೋನ್ರಾ ನೀ ಕನ್ನ ಮುಂದೋನ್ರ.

ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ ತರಕಡದಿಂ